ಅಂದಕನೆ ನಾಪಾಯಿ ಅನೇಕ ಭಗದ ಬಂಧಾನ್ಯ ಅಧಿಕಾರ ಚರಣ ಕಮಲ ಹೃದಯ ಸುಮಿರ ಸದ್ಬಲೆ ಹರೇ ಸದ್ಗುರು ಅಪನೆ ನಾನೇ ಪ್ರಸಾದ ಸ ಪ್ರಭು ಜಪನೆ ಏ ಹೋ ಅರ್ರತ್ ಪಾವ ಜನ ಕೋಯೇ ಅಮೃತ್ ಪ್ರಿ ವೇ ಅಮೃತ ಸೋಯೇ ಸ್ಫುರ ಕನಾಯಿ ಕದೇ ಬಿನಾ ಜಾಕೇ ಮನ ಪ್ರಕಟ ಗುಂತಾಸ ಆಠ ಪೈರ ಹರ ಕಾ ನಾಮ ಲೇ ಸಚಿವ ದೇ ಸೇವ ಕೋ ದೇ ಮೋ ಮಾಯಾ ಕೇ ಸಂಗ ನಾ ಲೇ ಮನ ಮೇ ರಾಖೇ ಹರ ಹರ ಏಕ ಅಂಧಕಾರ ದೀಪಕ ಪ್ರಗಾಸ ನಾನೇ ಪರಮ ದುಃಖ ತೇ ನಾ ಸೇ ತಪ ತುಮಾಯ ಠಾಂಡ ವರ್ತಾಯ ನಂದ ಪ್ಯಾ ದುಃಖ ನಾಠೇ ಪಾಈ ಜನಮ ಮರಣ ಕೈ ಮಿಟಿಯಾ ದೇಸೇ ಸಾಧು ಕೈ ಪೂರ್ಣ ಉಪದೇಶೇ ಪೌಚುಕಾ ನಿರ್ಪೋಯ ಬಸೇ ಸುಗಲ್ ಮಂತೆ ಖೇ ನ ಸಾಯಿ ಜಿಸ್ಕಾ ಸಾಧನ ಕೃಪಾ ತಾರಿ ಸಾ ಸಂಜಮ ನಾ ಮುರಾರಿ ತೃಪಾಯ ಚುಕೇ ಪ್ರಮ ಗಮನ ಸುನ್ ನಾನಕ ಹರ ಹರ ಜಸ್ ಸರ್ವನ ನಿರ್ಗುಣಾಪ ಸರ್ಗನ್ ಪಿಯೋ ಏ ಕಲಾ ತಾರ್ಜನ ಸಗಲಿ ಮೋಯಿ ಅಪನೆ ಚಿರ ಪ್ರಭಾ ಬನಾಯಿ ಅಪನಿ ಕೀಮತಿ ಆಪೇ ಪಾಯಿ ಹರ ಬಂಧು ಜ ನಾಯಿ ಕೋಯ ಸರ್ವ ನಿರಂತರ ಕೋ ಸೋಯಿ ಓದ್ ಪೋದ್ರವ್ಯ ರೂಪ ರಂಗ ಪ್ರಕಾಶ ಸಾಧಕ ಸಂಗ್ರಹ ಚತ್ನಾ

ಸರ್ವ ಪಾಂಚೋ ಸಂಗವರಂಗನ ಲಾವ ಬೈರಾರಿ ಕರ್ನಾಟಿ ತರಿ ಗಬರಿ ಗಾವ ಆಸಾವರಿ ತೇ ಪಾಶ ಸಿಂಧ ವಿ ಅಲಾಪಿ ಸ್ರೀ ರಾಗ ಸಿಂ ಪಂಚೋ ಥಾಪಿ ಸಾಲ.